ಕರಳಿದ ಮಧುರಮಯ ಗಾನಂ ಬೋಲುಂ ಕರಳಿಲ ಮದ ಮಳ ಆರೋ ಪಾಡುಂ ಲಳಿದ ಮಧುರಮಯ ಗಾನಂ ಬೋಲುಂ ಕರಳಿಲ ಮೃದ ಮಳ ಚುರಿಯು ಮಳ